0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ನಾದಗಂಗೆಯ ನಿತ್ಯ ಪುಷ್ಕರ, ಭಕ್ತಿ ಕುಸುಮಾಂಜಲಿ, ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ, ಕನಕದಾಸರ ರಚನೆ ಕೇಳಿ ಆರ್ ಸುಚೇತನ್ ಹಾಡಿದ್ದಾರೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಅ ಕಂಪೋಸಿಷನ್ ಆಫ್ ಕನಕದಾಸ, ರೆಂಡರ್ಡ್ ಬೈ ಆರ್ ಸುಚೇತನ್. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ.

0: ಕಲಿಯುಗದೊಳು ಹರಿನಾಮವ ನೆನೆದರೆ, ಪುರಂದರದಾಸರ ಒಂದು ರಚನೆ, ಎಂ ಎಸ್ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವ ನೆನೆದರೆ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಎಸ್ ಶೀಲಾ.

0: ಎಲ್ಲಿ ಮಾಯವಾದನೇ ರಂಗಯ್ಯನು. ವ್ಯಾಸರಾಯರ ದೇವರ ನಾಮ. ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ ಎ ರಮಾಮಣಿ, ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ, ಎಲ್ಲಿ ಮಾಯವಾದನೇ ರಂಗಯ್ಯನು.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ, ಸಂಗ್ ಬೈ ನಾಗವಲ್ಲಿ ನಾಗರಾಜ್. ತುಪ್ಪದ ಸವಿಗೆ ಅಲಗನೆಕ್ಕುವ.

0: ಹಕ್ಕಿಯ ಹೆಗಲೇರಿ ಬಂದವಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದವಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ಎಂಆರ್ ಮಂಜುಳ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೋಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program was a contribution of
2: Akashvani Bengaluru.
1: Anytime Indian Music.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ. ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
4: ನಮಸ್ಕಾರ ಮೇಡಮ್.
5: ನಮಸ್ಕಾರ ಅಮ್ಮ. ನಾಮೊರಲ ನುವಿನಿ ಅರಭಿರಾಗದ ಕೀರ್ತನೆಯನ್ನ ಪಾಠ ಮಾಡ್ತಾ ಇದ್ವಲ್ಲ, ಅದರದು ಎರಡನೇ ಚರಣ ಅಭ್ಯಾಸ ಮಾಡೋಣ.
4: ಸರಿ ಮೇಡಮ್.
5: ಇದರ ಸಾಹಿತ್ಯ ಭಾಗವತ ಗ್ರೇಸರ ರಸಿಕಾವನ,
4: ಭಾಗವತ ಗ್ರೇಸರ ರಸಿಕಾವನ,
5: ಜಾಗರೂಕುಡ ನೀಪೇರೆ,
4: ಜಾಗರೂಕುಡ ನೀಪೇರೆ,
5: ಓ ರಾಮ
4: ಓ ರಾಮ,
5: ರಾಗಸ್ವರಯುತ
4: ರಾಗಸ್ವರಯುತ
5: ಪ್ರೇಮ ಭಕ್ತ ಜನ,
4: ಪ್ರೇಮ ಭಕ್ತ ಜನ,
5: ರಕ್ಷಕ
4: ರಕ್ಷಕ,
5: ತ್ಯಾಗರಾಜ ವಂದಿತ
4: ತ್ಯಾಗರಾಜ ವಂದಿತ.
5: ಇದರಲ್ಲಿ ತ್ಯಾಗರಾಜರು ಹೇಳ್ತಾರೆ, ಒಳ್ಳೆ ಸಂಗೀತದಿಂದ ರಾಗ ಸ್ವರದಿಂದ ಹಾಡಿ ನಿನ್ನನ್ನ ಸ್ತುತಿ ಮಾಡಿ ಎಲ್ಲ ಮಾಡಿದಂತ ಭಕ್ತರನ್ನೆಲ್ಲ ನೀನು ಕಾಪಾಡಿದ್ದೀಯ, ಹಾಗೆ ಎಲ್ಲರನ್ನು ಇವರನ್ನೆಲ್ಲ ಹೇಗೆ ಕಾಪಾಡಿದೆಯೋ ಹಾಗೆ ನನ್ನನ್ನು ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ. ಇದು ಒಂದು ನಿಂದಾಸ್ತುತಿ.
4: ನಿಂದಾಸ್ತುತಿ
5: ಯಾಕೆ ಅಂದ್ರೆ, ಯಾಕೆ ನನ್ನ ಮೊರೆ ಕೇಳಬಾರ್ದೆ ಇವರೆಲ್ಲ ಏನ್ ಕೊಟ್ರು ಗಜರಾಜ ಅವರೆಲ್ಲ ಅಂತ ಸ್ವಲ್ಪ ಬೈದ ಹಾಗೆ ಹೇಳಿದಾರಲ್ಲ, ಅದರಿಂದ ಇದು ನಿಂದಾಸ್ತುತಿಗಳಲ್ಲಿ ಒಂದಾಗುತ್ತೆ. ಇದು ತುಂಬಾ ಹಳೆ ಕೀರ್ತನೆ, ತುಂಬಾ ಹಳೆ ಪಾಠ ಅಂತ.

ಇದು ಭಾಗವತ ಅಗ್ರೇಸರ ರಿಪೀಟ್ ಮಾಡಬೇಕಾದ್ರೆ ಎರಡಕ್ಷರ ತಳ್ಕೊಳ್ಬೇಕು, ಮುಂದಕ್ಕೆ ಹಾಡುವಾಗ ಮೂರಕ್ಷರ ತಳ್ಕೊಳ್ಬೇಕು.

ನೀನಿಷ್ಟು ಭಾಗವತ ಪ್ರಿಯ, ಎಷ್ಟು ಜಾಗರೂಕ ಅಂತ ನೀನು ಹೆಸರು ಪಡೆದಿದ್ದೀಯ. ಓ ರಾಮ, ಇವರೆಲ್ಲರನ್ನು ಕಾಪಾಡ್ದಾಗೆ ನನ್ನನ್ನು ಕಾಪಾಡು ಅಂತ ಕೇಳ್ತಾ ಇರ್ತೀಯ ತ್ಯಾಗರಾಜ. ಇಷ್ಟನ್ನ ಸೇರ್ಸಿ ಹೇಳೋಣ ಇವಾಗ.

ಮುಂದಕ್ಕೆ ಹೋಗುವಾಗ ನಾಮರಲನ್ನು ವಿನಿ ಹಾಡುವಾಗ ಇನ್ನೊಂದು ಸ ಸೇರಿಸ್ಕೊಳ್ಬೇಕಾಗತ್ತೆ, ಯಾಕೆಂದ್ರೆ ಅದು ಮುಖಾಲಡುಗೆ ಬರೋದ್ರಿಂದ. ಈಗ ರಾಗ ಸ್ವರಯುತ ಎರಡನೇ ಸಲದ್ರಿಂದ ಹಾಡೋಣ.

0: ಕೀರ್ತನೆ ಮುಗಿಸಿದ್ದೇವೆ, ನಿಮಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ತೋರುತ್ತೆ. ಎರಡನೇ ಚರಣನು ಇದೇ ಥರ ಹಾಡಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಚೆನ್ನಾಗಿ ಬಳಸ್ಕೊಳ್ಳಿ.
1: ಆಯಿತು ಮೇಡಮ್. ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವೀರೇಶ್ವರ್ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಂಪೂರ್ಣ ಮಾಲ್ಕೌನ್ಸ್ ಖಯಾಲ್ ವಿಲಂಬಿತ್ ತೀನ್ ತಾಲ್ ಬರಜ ರಹೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. He was accompanied on tabla by Pandit Raghunath Nakod and harmonium by Vireshwar Hiremath. Continuing the concert, now listen to Raag Sampurna Malkaus. Khyal Vilambit Teen Taal, Baraj Rahe.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ and Sarangi by Ustad Abdul Latif Khan.
2: This program is the contribution of Akashwani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ. ಮೊದಲಿಗೆ ನಾಟಕುರಂಜಿರಾಗದ ವರ್ಣ ಚಲಮೇಲ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you Layaninada by Anuru Anandakrishna Sharma and Party. To begin with, Varna set to Natakuranjiraga Aditala Chalamela.

ಗಣೇಶ ವಂದನಾ ರೇವತಿ ರಾಗ ಚತುರಶ್ರ ಮತ್ತು ಖಂಡನಡೆ ತಾಳದಲ್ಲಿದೆ. ಗಣೇಶ ವಂದನಾ ಸೆಟ್ಟು ರೇವತಿ ರಾಗ ಚತುರಶ್ರ ಅಂಡ್ ಖಂಡನಡೆ ತಾಳ.

ಗಣಿತ ಪಣಿ ಪಣ ಮಣಿ ಗಣ ಕಿರಣೈ ಗುರುಣಿತ ನಿಜ ತನು ರವಿ ತತ ವದನ ಕಟ ಲಟ ಲಟ ದಳಿ ಕುಲ ಕಲ ನೀನದು ಗಣಪತಿ ರಭಿಮತ ಮಹಾದೀಶ ತನು ಲಂಬೋದರ ವರ ಕುಂಚಾವಸ್ಥಿತ ಕುಂಕುಮ ವರ್ಣಧರಂ ಶ್ವೇತ ಶೃಂಗಂ ಪೀನ ಸುಹಸ್ತಂ ಪ್ರೀತಿತ ಸಫಲ ಫಲಂ ನಾಗತ್ರೇಯುತ ನಾಗ ವಿಭೂಷಣ ನಾನಾ ಗಣಪತಿತಂ ತತ್ತಂ

0: ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಕೇಳಿ ವಸಂತ ವೈಭವ. ರಾಗಗಳು ವಸಂತ, ಕಲ್ಯಾಣ ವಸಂತ ಮತ್ತು ವಸಂತ ಭೈರವಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ವಸಂತ ವೈಭವ. ಸೆಟ್ ಟು ರಾಗ್ ವಸಂತ, ವಸಂತ ಕಲ್ಯಾಣ ಅಂಡ್ ವಸಂತ ಭೈರವಿ.
1: ಧಿಮ್ ನಾ ತ ಧಿಮ್ ಧಿಮ್ ಧಿಮ್ ನಾ ತ ಧಿಮ್ ಧಿಮ್ ನಾ ತ ಧಿಮ್ ಧಿಮ್ ಧಿಮ್ ನಾ

ಮೋಹನರಾಗದಲ್ಲಿ ಸಂಯೋಜಿಸಿರುವ ಒಂದು ಜನಪದ ಸಂಗೀತ ಮೋಹನಮಾಯ. ನೌ ಅ ಫೋಕ್ ಟ್ಯೂನ್ ಬೇಸ್ಡ್ ಆನ್ ಮೋಹನರಾಗ ಮೋಹನಮಾಯ.

ಇದುವರೆಗೂ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯ ನಿನಾದ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಲಯ ನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್, ರಾಗ್ ನಟ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಶ್ರ ಕಾಫಿ.

0: ಇದುವರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದ್ದವರು ಪಂಡಿತ್ ರಘುನಾಥ್ ನಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. He was accompanied on tabla by Pandit Raghunath Nakod.
2: This program is the contribution of Akashvani Dharwad.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಅಭೋಗಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಅಭೋಗಿ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ಕೃತಿ ಕಾಮವರ್ಧಿನಿ ರಾಗ ಆದಿ ತಾಳದಲ್ಲಿದೆ ವಾಡೇರ ದೈವಮೋ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಾಮವರ್ಧಿನಿ ರಾಗ ಆದಿ ತಾಳ ವಾಡೇರ ದೈವಮೋ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ತ್ಯಾಗರಾಜರ ಮತ್ತೊಂದು ಕೃತಿ ಕಲ್ಯಾಣ ವಸಂತರಾಗ ರೂಪಕ ತಾಳದಲ್ಲಿದೆ ನಾದಲೋಲುಡೈ. Dear listeners, you are listening to Flute Recital by A.V. Prakash. Accompanists are on the violin, Vidwan Mysuriam Nagaraj, on the mridangam, Vidwan Tumkuru B. Ravishankar. Now, continuing the program, let us listen to a composition of Tyagaraja set to Kalyana Vasantaraga Rupakathala, Nadalo Ludai.

ಎವಿ ಪ್ರಕಾಶ್ ಅವರ ಕೊಳಲು ವಾದನದಲ್ಲಿ ಈಗ ತ್ಯಾಗರಾಜರ ದೇವರನಾಮ ಮಲಯ ಮಾರುತರಾಗ ರೂಪಕ ತಾಳದಲ್ಲಿದೆ. ಮನಸ ಎಟನೋರ್ ತುನಿ. ಎವಿ ಪ್ರಕಾಶ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ಮನಸ ಎಟನೋರ್ ತುನಿ ಸೆಟ್ ಟು ಮಲಯ ಮಾರುತರಾಗ ರೂಪಕ ತಾಳ ರಿಟನ್ ಬೈ ತ್ಯಾಗರಾಜ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಸ್ವಾದಿಸಿದರೆ, ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. ಅಕಂಪನಿಸ್ ವ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ತುಮಕೂರು ಬಿ ರವಿಶಂಕರ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಆರ್ ಲಿಸನ್ ಟು ಅ ತ್ಯಾಗರಾಜಸ್ವಾಮಿ ಕೀರ್ತನ ವಿನತಾ ಸುತವಾಹನ ಇನ್ ರಾಗ್ ಜಯಂತ ಸೇನಾ ಸೆಟ್ಟು ಆದಿತಾಳ್.
1: ವಿನತಾ ಸುತವಾಹನ ಜಯಂತ ಸೇನರಾಗಂ ಆದಿತಾಳಲ್ಲೋ ತ್ಯಾಗರಾಜಸ್ವಾಮಿ ವಾರಿ ಕೀರ್ತನ ಮೀರಿಂತ ವರೆಗೂ ವಿನ್ನಾರು.
0: ನೌ ಲಿಸನ್ ಟು ಶ್ಯಾಮಶಾಸ್ತ್ರಿ ಕೀರ್ತನ ಬ್ರೋವವಮ್ಮ ಇನ್ ರಾಗ್ ಮಾಂಜಿ ಸೆಟ್ಟು ಮಿಸ್ರ ಚಾಪುತಾಳ್.
1: ಕಾರ್ಯಕ್ರಮಲ್ಲೋ ಇಪ್ಪುಡು ಬ್ರೋವವಮ್ಮ ಮಾಂಜಿ ರಾಗಂ ಮಿಶ್ರ ಚಾಪುತಾಳಲ್ಲೋ ಶ್ಯಾಮಶಾಸ್ತ್ರಿ ಕೀರ್ತನ.

ಗಂಡ್ರೆ ತಾಗತ್ತೆ ಹೇಗೆ ತೆಟ್ಟೆ ಕದಿಗನ್ನ ಧೇಗೆ ತಾಗತ್ತೆ ಕದಿಗನ್ನ ಹಿಂದಿರ್ಗಡೆ ತಾಗತ್ತೆ ತಾಗತ್ತೆ ತಾಗತ್ತೆ ದಳನ್ ತುರು ತಿರುಗಿ ಧಾ ತುರು ತಿರುಗಿ ಧಾ ತುರು ತಿರುಗಿ ಧಾ ನಾಗೆ ತೆಟ್ಟೆ ತಾ ತುರು ತಿರುಗಿ ಧಾ ತುರು ತಿರುಗಿ ಧಾ ತುರು ತಿರುಗಿ ತಾ ತುರು ತಿರುಗಿ ಧಾ ತುರು ತಿರುಗಿ ಧಾ

ಬಾಲ ಲಾಲ ಸುಬ ಸುಂದ ಮಾಲಗಲೆ ಮುಂಡ ವೀರ ದಿನ ದಿನ ಚತುರ ನನ ಚಿತ ಧಾರೆ ದೀನ ಕಿ ದೀನತಾ ನಿವಾರೆ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರೆ ವಿಷ್ಣು ವಿಪತ್ತಿ ವಿನಾಶನ ತಿಧರಿ ಧುಮೃತ ಟಕೆಟ್ ಧಕೆಟ್ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮಿ ಡಮರು ಡಮ್ ಡಿಮಿ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ಧಾ ಡಿಮಿ ಡಿಮಿ ತಗ ತೆಗಿರಿ ದೂರಗಾ